ಮತಮ ಅಮದ ಮತೈ ಮನೌ ಅಮ ಖುಲ್ಲಮದ ಲೈರಮಿ ಮಖೋಯಿಗೆ ಮಚಾನುಪ ಅನಿಖಕ್ ಲೈರಮಿ ಮಚಾನುಪ ಅಹಲ್ ಅದುದಿ ಪುಂಕಕ್ ಚೌರಕ್ಲಮಿ ಥಬಕ್ ಇಂಖಾಂ ಖರ ಖರ ಸೂಬ ಉಕಾಬ ಸನ್ಸೇನ್ ಸನ್ಗಾಕ್ ನಮ್ಲಕ್ಲಮಿ ಮಚಾ ಅಮದಿ ಪಿಕ್ಲಿ ಮಯಾಂಬಗಿ ಮತುಂಗ್ ಇಂದುನ ಸಾನಬದಿ ನಮ್ಲಮಿ ಮಚಾ ಅನಿಗಿ ಮತೌ ಎಂಗ್ಜದುನ ಮತೈ ಮನೌ ಅನಿ ಅದು ನುಂಗಾಯ್ನ ಪಾಲಮಿ ಲಾಯ್ಗಿ ನೋಂಗ್ದಂಬು ಕನಾನ ಖಂಗ್ಬ ಗಂಗನಿ ಇಖಂ ಖಂಗೌದನ ನುಪಿ ಅದು ಸೀಖಿದುನ ನುಪ ಅದು ಪಕ್ರ ಒಯ್ಹೌರಮಿ ಮಹಾಕ್ ಮಥಂತ ಮಚಾ ಅನಿದುಬು ಯೋಗ್ಪದ ವರಮಿ ಮಾನ ಥಬಕ್ ಚಥೋಖ್ರಿಂಗೈದ ಇಮುಂಗ್ ಮನುಂಗಿ ಎಂಗ್ಸಿನ್ಬಿನಬ ಚಾಕ್ ಥೊಂಬಿನಬ ಫಿ ಸೋನನಬ ಇನ್ಸಾಂಗ್ ಥೀಬನ ಚಿಂಗ್ಬ ತೌಬಿನಬ ಕನಾಸು ಲೈರಮ್ದೆ ಅದುನ ಮಹಾಕ್ ಯಾಮ್ನ ವರಮಿ ಮಚಾ ಅನಿ ಅದುದಿ ಥಬಕ್ ಸಿಂಗ್ ಅದು ಅಮತ್ತ ಹೈರಮ್ದೆ ಮರಮಸಿನ ಅತೋಪ್ಪ ನುಪಿ ಅಮ ನುಪಾದುನ ಲುಹೋಂಗ್ಲಮಿ ಅಹಾನ್ಬದದಿ ಮಮಾ ತೊಂಬಿ ಅದು ಮಚಾ ಸಿಂಗ್ ಅದು ಲೂನ ತೌರಮ್ಮಿ ಮಾಗಿ ಮತೌ ಅದುದ ನುಪ ಅದುಸು ನುಂಗಾಯ್ಜದುನ ಹಾನಗುಂ ಲಾಪ್ನ ಲಾಪ್ನ ಥಬಕ್ ಇಂಖಾಂಗ್ ಚತ್ಪ ಹೊರಕ್ಲಮಿ ಲೌ ಮತಂದದಿ ಲೌಸಂಗ್ದ ಅದುಮ್ ಲೈಕಿ ಮಾಗಿ ನುಪಿನ ಚಾಕ್ ಹೆಕ್ ಹೆಕ್ ಥಿಲ್ಲಿ ಮಾಗಿ ಮಬುಕ್ ಥೋಕಿ ಮಚಾ ನತ್ತಬನ ಮಮಾ ಅತೋಂಬಿ ಅದುನ ಮಚಾ ಸಿಂಗ್ ಅದು ನೋಂಗ್ಮ ನೋಂಗ್ಮಗಿ ಎಂಗ್ಥೀಬ ಹೌರಕ್ಲಮಿ ಮಖೋಯ್ ಅನಿ ಲೈಬನ ಮಾಬು ಥೌಸಾದ್ರೆ ಮಚಾ ಅಮುಕ್ ಪೊಕ್ನಿಂದ್ರೆ ಹಾಯ್ನ ಖಲಕ್ಲಮಿ ಮಪಾ ಲೈತ್ರವ ಮತಂದ ಥೀನ ಥೀನ ತೌಬಿರಮಿ ಥಬಕ್ ವಾನ ಸುಹಲಮಿ ಸಾಕ್ಸು ಮಬುಕ್ ಥನ್ನ ಪಿಜಬಿರಂದೆ ಮಮಾ ಅತೋಂಬಿ ಅದುನ ನುಮಿತ್ ಖುದಿಂಗಿ ಓಯ್ದಬ ಅರಾನ್ಬ ಪಾವ್ ಮಯಾಮ್ ಅಮ ನುಪಾದುದ ತಂಸಿಲ್ಲಮಿ ಮಖೋಯ್ ಅನಿಗ ಲೈಮಿನಬ ಗಮ್ಲೋಯ್ ಮಖೋಯ್ಬು ಕದಾಯ್ದನೋ ಹುಂದೋಕ್ಲುರೋ ಹಾಯ್ನ ಹಾಯ್ರಕ್ಲಮಿ ನುಪ ಅದುನ ಮಚಾ ಅನಿಬು ನುಂಶಿಬನ ಯಾನಿಂಗ್ಲಮ್ದೆ ಮಾಗಿ ನುಪಿನ ಮಚಾ ಅನಿ ಅದುಗಿ ಫತ್ತಬ ವಾ ಮಯಾಮ್ ಅಮ ನೋಮ ನೋಮಗಿ ಹೈರಕ್ಪ ಅದುದ ಮಬುಕ್ ಒಲಕ್ಲಮಿ ಅದುಗ ಮಾಗಿ ನುಪಿ ಅತೋಂಬಿ ಅದುಬು ಯಾಮ್ನ ನುಂಶಿರಕ್ಲಮಿ ನುಪಿ ಅತೋಂಬಿ ಅದು ಯಾಮ್ನ ಹೈಸಿಂಗಿ ಮಾಗಿ ನುಪಾಗಿ ನುಂಗಾಯ್ನಬ ಪೇನನಬ ಹೊತ್ನರಮಿ ನಂಗ್ನ ಕರಿಗುಂಬ ನಚಾ ನುಪ ಅನಿಯಸೆ

0: ಹೋಗ್ನ ಕೈನ ತುಂಬ ಮಾಲೆ ಕದಾಯ್ದನು ಕದಾಯ್ದನು ಐನಲ್ಲ ಇರಿ ಬಮ್ಮ ಫಂಸಿಬ
1: ಅರೆ ಅಂದಕ್ತಿ ತಿನ್ಸಿಗೆ ಲೋಯ್ನ ಶಿರಮ್ಮನಿ
0: ಅದಕ್ಕ ಕರಿಗಿನು ಐಗೆ ಹಕ್ಕ ಹಾಂಗ್ಸಿನ ಇಚ್ಛೋನ್ ಛೋನ್ ಥರಿಬ ಶಿಬ ದದಾ ಹೋಯ್ನ ಕದಾಯ್ದ ಲೈಕ್ರಬ ಜಾನು ದದಾ ದದಾ ನಕೊಯ್ಬು ಕದಾಯ್ದ ಲೈಬಗೆ ದದಾ
1: ಐಬು ಐಬಾಂಗ್ ಮರಿ ಸಿದಗ ಅಹಿಂಗ್ಬ ತಾಸಿನ್ಬದಿ ಯಾವ್ದ್ರಬ ಜಾಲನೆ ಐಬು ಕೋತೋಗ ಮು ಯಿಂಗ್ ಹಿಗದ್ರನೆ
0: ಕೈನೋ ಕೈನೋ ಮಕೊಯ್ಯ ಮತ್ತನ ಕುಮ್ಯಕ್ಷಿಬಸೆ ಮತಕ್ತ ಮತಕ್ತ ಲೈರಿಬ ಅಹೋಬ ಸಿಲಾಮಗ ಐ ಅಹೆತ್ತ ಕಖಟ್ಬ ಗಂಬ್ರಗಿ ಯಂಗಗೆ
1: ಕೋಬಿ ಮಹೋಕ್ಸಿ ಅಮುಕ್ ಕೋಕ್ತೋಕ್ ಲೂರಬದಿ ಲೋಯ್ನ ಮಕ್ ಬತ್ತಾಗಿಬ ತಾರೆ ಕಯಾಂಬು ಹಿಂಗ್ಲಂದು ಇನ್ನೋದ ಅಸಿ ಇದಿ ಲೋಶಲ್ಲಗೆ
0: ಕೈನು ಐಗೆ ಕೋಂಗ್ಸೆ ತಾಂಗ್ಬ ತೋಕ್ಟಿವಸಿಬು ದದಾ ದದಾ ನೋಯ್ಮ ಕದಾಯ್ದ ಲೈಬಗೆ ಐ ಅಯ್ಯಾಂ ವಾರಿ ದದಾ ಐ ಕೀಸು ಕೀರೆ ದದಾ ಐ ಮುಲವು ಮುಕ್ತ ಲಾಗ್ಬಿಯೋ ಐ ಪುಕ್ಸು ಯಾಮ್ನ ಲಾಮೆ
1: ನಶಿದಿ ಕುಬಿ ಸಿಂಗ್ಸೆ ಯೇಂಗ ಫಜರೆ ನುಮಿ ಹುಮ್ನಿ ಮರಿನಿ ಲೈರಗದಿ ಲೇನ್ಬ ಸ್ವಾಯ್ದ ಯಾರಗನಿ ಅದುಗ ಅಮು ಹವಾಯ ಅಮು ಥಾಜನ್ ಬೈದುರಿ
0: ಅಶುಮ್ನ ಸೊಂದಾದುನ ಲೈರಬದಿ ಮಪಾನ್ ಯೋಬಂಗಂ ಲರೋಯ್ ಲೈಬಾಕ್ಷಿತ ಲೈಬಾಕ್ಷಿತ ನಪ್ಪ ನಪ್ಪಗ ಮಪಾಂತದಿ ಯೌನಬ ಹೊನರಕೆ
1: ಸಿ ಯೌರಬದಿ ಖುದ್ ಸಾಜೆ ಇದಾ ಕಾಪುಬಗಿ ಅಮುತ ಚಾಂಥೂಕಿಗೆ
0: ಕೈನು ಕೈನು ತರುಮಿ ಬಂಬತ್ತೋಕ್ಷಿತಿ ದದಾ ಐನು ಊರಿಮ ನಕ್ಕುಯಿಗಿ ಸಕ್ತಂ ಸಿಬು ಕರಿನು ದದಾ ದದಾ ಹೌಗಲೋ ಹೌಗಲೋ ದದಾ ಹೌಗಲೋ ನಮಿತ್ ಪಾಂಗ್ಲೋ ದದಾ ಐ ಐ ಪುಕ್ಷಿ ಅಮ್ನಲ್ಲಾಮೆ ತಸಲ್ನ ಕಪ್ಪಿ ಬಸಿ ಮುತ್ತಾದ್ರವ್ರೋ

ನರುಗೆ ಅಸೀದಿ ಸಣರುಗೆ ಕುಂಬೈದು ಲಗ್ನರುಗೆ ಅಸೀದಿ ಸಣರುಗಿ ಸಣರುಗಿ ದಂಗ್ವೈರಂ ನುಂಗ್ ಸೀದಿ ಕಂಗಲ್ಲುಗೆ ಇತಿ ಕುಂ ನುಮಿ ದಂಗ್ವೈರಂ.

0: ya miagreba. Laibak miyam gi ai phanaba minister mayam na thabak pangtho I haidana ado laibak miyam gi ai phanaba haiba sida kari kari yau doino baba
1: ish shagi wang sidi yam na di phajara ga pau khum khum badadi irai lai na khum ba yaroi dauri a yam na supak chau ba pau khum oigani ado aina ai khoi gi state ka susana na maru oi ba amani dang haige ko chinna loira ba ni haibati yade amani dang haige
0: hoi ba ba haibio
1: yo state amagi niyam na achumba wail patha pam ko aduna state ayam bada high court lei nei ko hakjang na da yekta ba haibasi yamna mathok tai aduna ana laeng pham aphaba leyan bata laitrasu semgor patai ಅಲ್ಲಿಗೆ ಅಮುಕ್ ಮಹೈ ಮಸಿಂಗ್ ಹೈಬ ಹೈಬಸಿ ಖ್ವಾಯ್ದಗಿ ಮರು ಒಯ್ಬ ಅಮನೆ ಹೌಜಿಕಿ ಮತಂದದಿ ಮಹೈ ಹೈತ್ರಬದಿ ಹಿಂಗ್ಬ ಯಾದ್ರೆ ಹೈಬದು ಯೌರ ಅದುನ ಅಫಬ ಮಹೈ ಮಸಿಂಗ್ ತಂಫಮ್ ಲೈಬ ತಂಗಾಯ್ ಫದೆ ಅದುಗ ಅಮುಕ್ಸು ಪುಮ್ನಮಗ ಸೆ ಐಖೋಯ್ನ ಲೈಫಮ್ ಲೈತ್ರಬದಿನ ಲೈಕುತ್ ಲೈರಾಯ್ದ ಲೈರಬದಿ ಕಾನದಬು ಒಯ್ ಅದುನ ಐಖೋಯ್ ಮಫಮ್ ಮತಿಕ್ ಸಾನ ಲೈಬ ತಾಯ್ ಅದುನ ನೆ ಯಾಮ್ದ್ರಬದ ಐನ ಹೌಜಿ ಹೈಕ್ರಿಬ ಸಿಂಗ್ ಸೆ ಲೈವಾಕ್ ಮಿಯಾಮ್ಗಿ ಮಫಮ್ದ ಫಂಗನ್ನನಬ ಹೊತ್ನಬ ಹೈಬಸೆ ಲೈಂಗಾಕ್ ಅಮಗಿ ಖ್ವಾಯ್ದಕಿ ಮರು ಒಯ್ಬ ಅಚೌಬ ಥೌದಾಂಗ್ ಐನ ಹೈಕ್ರಿಬಸಿಂಗ್ ಸಿದಿ ಯಾಮ್ ವಾಲಿ ಅದುಗ ಸಿಗ ಮರಿ ಲೈನನ ಚಟ್ಕದಬ ಕಯಾಮಸು ಲೈರಿಕೋ ಅಯೇಗ್ ನೋಯ್ನ ಲೈ ಯಾಮ ಹೈರಕಾಂದ ಹೇನ ಹೇನ ಕಂಗ ಕಿನಿ
2: Baba, Asigumba Matota was sing set. Langapa pudding magna fung never hot number.
1: Langapa singing Matok di Punamo, say Lebak Miang in Mapam the Pangan Baduni. Aduna, Langak pudding magna, must see Panganaba on the river.
0: Taiba, Yung would do, my tongue and I see and walk. Hema, Gaitensi Punga Ali, you would do.
2: Hoyne,
3: young Pazes, dear.
1: Pazavani Pazavani. Ado, Lambi Suishin Chindre, Halas Reza. No, I'm not here in a harmony.
0: Hoi, Baba, hell, let's say.
1: Two, a swam the sassy. Kanga part my fancy the name. Sing the Maigi Mamita of the Yampazabin. A doing my pan the sassico.
0: Hoi, Baba. Nessie, Babana, state government, Kimatang, the Tangiba City, Yam Nungare, Yam Nasukangare.
1: Oh, Lala. Matunga Suyam Takpika Nida. Babana, go.
2: Hoi, Baba.
1: Lala.

0: yamna pasana tokira miena thamjeng
1: yamna ngai chewa za maru marang sing si khoi gi tungan tungan ba ekhoi na mapalam gi na taba isagyu ba inat kyo ba ipai pushing sina leave gi magi kanglun sing aduga makhal mathel gi oi ba hai batare mai marum sing se matik chan adum lai jara me na tapi banu jana hai bi se aduga ja makha tar pasina ekhoi na kari gumba mai marum matha gi hai ba matam da khwaiding maru iba se maru shine ba adana maru shi matik cha draga di tinjang kai jang ba adu mapung pha da bo oira ga di magi mai se masi se mapung pha da bo oidana khoina cha ba da natraga na mai pothok se wat ka duri bane ba
0: tasena ma
1: aduna hai ba khoi gi maru se masi alla man sing na matamam da karma in to dana li be mo se torum ba ge ha ba se jan hai bi ra ga di am no ai je
0: ya no ai je khoi gi maru yam na pak chau na tha ga da ba na ta ba khar kha ka tha ba maru yam sangoi da ba maru adu mo wa ra ga di ma yam no ma mang da li na ram ba si sa phu mon da so ha pa ga a li ne sa phu mon ha pa si de si da sa phu si yam na ka he na por so e ba sa phu na ta ba khar kam pe ko na sa ba sa phu sing si da a khoi gi maru si ut tai ra ga ut te chal ga ut ka lo ina na tham me tham mi si ut si ka di hai na da sidiam hygroscopic way ma si sing manin chupsali da chupsalam ni na mana maru na chupsan ga da bu ut han chupsan ga ni maru se bo ni maru du kang na ri ha bin matam matam ni matung ni na ma du gi du nu sa sar ko matam lo puthu aga phawra ga aga na maru li bu su ya we aduga khara aga na to bu da khudong cha pha ta ba nang nang law ba aduga maru du san jan nan jan sa am ba sang ba amuk kang han bi am na khut chang ga da bu we ra dik di khudam ina jinar gum ba thabi gum ba sigum ba gi kakar bit kang bu gi we ra ga di madu gi du pa मखा थंगबा यना खाय तारे नेको अदो नाकन गि फगलांग रुद तैसल लगन न ये हेल लग कंग अग दुम ले हेलिने व कई गुम नोंग ना नोंग फेन ना हाइजन गि बता रसु कि तंग चो न बता रसु फगलांग सि छंथिलि मय तै दिने न मान लोइन चुप सन गर्ने हाइग्रोस्कोपिक वय मान का हे न अदो न मरुदा असाय गि याव रे बा एम्ब्रियो द याव रे बा एंजाइम सिंग दु इसिंग न मरम ओरे गे एक्टिवेट ओबन नंगन दे अदो न कई दोंग इ द मासे होब नंग द न दुम कंग अग थम मिने व अदि खरे हे न जाव बा बोरा गुम दे ಪಗೆ ತಂಬಾಯಿ ಬಾ ಕುರಮೇನ ಪೌ ಹೈತಾರೆದಿ ಪೌಸಿ ಯೈರಗ ಸೇರೋಂ ಥಾಜಿಂಗೆನ ಫೈಗೆ ಕುನ್ನಾ ಪೆತಂ ಹೈಬಾ ಸೇರೋಂ ಯೌಜಿಂಗೆ ಇದೋ ಮತಂದುದಗೆ ಪೌಡಿ ಯೋನೆ ಲೌರಗ ಅದುಗೆ ಬೋರಾ ಅಮ್ದ ಹಾಪಗ ತೋಂಗಾನ ಕೋ ಮನುಂಸಿದ ನತಗ ಕೈಬೋರ್ಸು ಮನುಂಸಿದ ಮತಕ್ತ ಯಾಲ ಥಮ್ಮಿನಿ ಅಲುಗುಮ ಅದಿ ಸಿಗುಂಬ ಲೀಬ ಮತಂದಸು ಆ ಲೈಪಾಟಗೆ ತೈನ ಹಂದನ ಇಸಿಂಗ್ ಇನಿನ್ ಯೌದನಬ ಕಿತಂ ನಿಯಮನ ಅಯಿಂಗ್ಬ ಅಕಂಗ್ಬ ಮಫಂ ಖಲ್ಲಗ ಅದುನಗ ಥಮ್ದರಮಿನೆ ಅನ ಹಾನಗೆ ಥಮ್ದರಮ್ಬಿ ಮೋವಂ ಸಿಂಗ್ಸಿ ಗಿ ಫೋಟೋಗ್ರಾಫ್ ಕ ಕೈನ ಸುಮ್ ಉಜಬದ ಅಂತೋನ ಯಾನ್ ನೋಯಜೆ
1: ಐಡಿಯಾ ಹಲ್ ಲಮನ್ ಕೈಗಿ ಪೈ ಪುಷಿನ್ ನ ದಿನರಿಂ ಬ ಕೈಗಿ ಮರು ಮರಂಗ್ ಲೀಬ ಗಿ ಮೋವಂ ಸೆ ಮಸಿಸೆ ಹೌಜಿಕ್ಕಿ ಕೈ ಸೈಂಟಿಫಿಕ್ ಹೈ ಬತಾರೆ ಸೈಂಟಿಫಿಕ್ ಒಯ್ಬ ಮೋವಂ ದ ಯಾಮ್ ನ ಚೆಕ್ಸಿನ್ ನ ಮರು ಸಿ ಲಿಬಿ ರಮಿ ನ ತಕ್ ಪಿ ಬನೆ ಬ ಅದು ಓಜಾ ಹೈ ಬ ಮರು ಸಿ ಕೈನ ಲೀ ದುನ ಥಂ ಬ ಮರು ಸಿ ಮತಂ ಗಿ ಮತುಂ ನ ಮೈ ಗಿ ಕೈಗಿ ಸೀಸನ್ ಹೈ ಬತಾರೆ ಮಸಿ ಗಿ ಮತುಂ ನ ಕೈ ಥಾನ ಬ ಹುನರ ಮತಂ ದ ಥರಂ ದೈ ಗಿ ಮತಂ ಸ ಕೈಗಿ ಸಿಟ್ ಟ್ರೀಟ್ಮೆಂಟ್ ಹೈ ಬತಾರೆ ಕೈ ಮರು ಸಿ ಕರ್ಮೈನ್ ತೌದನ ಕರಿಬುಂ ಮತಂದ ಫಡಿಗೋಮ್ ಸಿನ ಕರ್ಮೈನ ಥಾಗನಿ ಮಾಸಿ ಇಸಿಂಗ್ ದ ತಿಂಗದ್ರ ಫೌ ಥಾಬ ಸಿನ ಮು ಫೌದಿ ಸಿಂಗ್ ಸಿ ಮು ಇಸಿಂಗ್ ದ ತಿಂಗ್ ಬನ್ ಮೆಕ್ಯಾನಿಕ್ ತಿಂಗ್ ಬಸಿ ನಸಿಂಗ್ ಬ ಕಾಂಗ್ಲೋನ್ ಸಿಂಗ್ ಮಯಾಮ ಮಲೈರಿ ಮಸಿಸು ಕೈಗಿ ಸೈಂಟಿಫಿಕ್ ಕೋಯ್ ಬ ಹೈ ಬತಾರೆ ವೈಜ್ಞಾನಿಕ ಕೋಯ್ ಬ ಮಾಗಿ ಮರ್ ಮಯಾಮ ಮಸುಲೆ ರಂಗ ದೋರಿ ಬನೆ ಬ ಅದನ ಮಸಿಂಗ್ ಮತಾಂಗ ದ ಸೋಜಾನ ಕರ ಥಂದಿ
0: ಆ ತಸೇಂಗ್ ಬ ಮಂಗೆ ಅಕೋಯ್ ಹುಜಿಕಿ ಮತಂ ನನ ಸಿ ಟ್ರೀಟ್ಮೆಂಟ್ ಹಾವಿ ವಹನ್ ಥೋಕ್ಸಿ ಕರಿ ಯೋ ಇನ ಹನಗ್ರ ಗೆದ ಮರು ದ ಹಿದಾಕ್ ತೋ ಪೈನ ಮಾಗಿ ವಹನ್ ಥೋಕ್ಸಿ ಪಿ ಅದು ತಸೇಂಗ್ ಬದಿ ಮದುನತೆ ಅಕೋಯ್ ಮರುದುದ ಲಕ್ಷಣ ಹೋಗಂ ಥೋಪ ತಹೋಬ ಯಾವ ಕರಂ ಕರಂಬ ಟ್ರೀಟ್ಮೆಂಟ್ ತಹೋಬ ಯಾವಗೆ ಹಾಯ್ಬದುನೆ ಅದನ್ನ ಮರು ಸಿಂಗ್ಸಿ ಇಸಿಂಗ್ದ ತಿಂಗುರಗ ಪುಥುವಗ ಅಮುಕ್ ನುಂಗ್ಸಾ ಯೇ ಹೆಲ್ಲಬ ಮತುಂಗ್ದ ಥಾನರಿನಿ ಮಮಾಂಗಿದೆ ಎಂಜಾಮ್ಸ್ ಆಕ್ಟಿವೇಟ್ ತೋರಿನಿ ಕುಡಮೈನ ಫದಿಗೋಮಕ್ಟ ಅಸೈಪನ್ ಬಿಡಿಬ್ದು ಸು ಫದಿಗೋಮ್ಸಿ ಸು ಟಕಾಯರಬ ಮತುಂಗ್ದ ಫದಿಗೋಮ್ಬ ಖರ ಅರನ್ಬ ಫಿಯಂದ ಹಾಪಗ ನುಂಗ್ದಾಗಿ ಮತಂದ ಥೋಂಗ್ರಾ ಮತುಂದ ಲುಫಲ್ ಲಗ ಥನಮಗ ಅಯುಕ್ತ ಲೌಖಲಗ ನುಂಗ್ಸಾದ ಫೌದು ಇನೆವ ಅರುಡಿ 12 ಅವರ್ ಗಿ ಮತಂ ಫಂಗೆ ಪುಂ ಪುಂ ಟ್ರೈನ್ ಫಿಗಿ ಮತಂ ಫಂಗೆ ಇಸಿಂಗ್ದ ತಿಂಗ್ಬಗಿ ಅದುಗ ನುಂಗ್ಸಾಗಿ ಅಕನ್ಮ ನುಂಗ್ಸಾದ ನೋಮಗಿ ಯೈರ ಮತುಂಗ್ದ ಆಮಾಸಿ ಹುನ್ಬಗಿ ಥಬಗಿ ತೌರಿಬನಿ ಅದಿಗೆ ಫೌ ಮಕ್ತ ಫೌ ಸಿಂಗ್ ಸಿ ಸೋ ಸಿ ಸೋ ದಮ್ ಲೋಯಿ ತೌನ ರಿ ಕೋಸಿ ದಿ ಮಮಾಂಗ ದ ಸೋ ದಮ್ ತೌರೈ ಅನ್ನ ಥಾರಂ ದೈ ಮತಂ ದ ಕರಿ ಗು ಮಮ ತೋ ಸಲ್ ಲಗನ ತಗ ನುಂಗ್ ಸಾ ದ ಫೌ ದೋ ಅಗ ಮಾ ಅಮ ಅಕೈ ಲೋ ಥೋ ಅಗ ಮೈ ಕೋ ಫಾ ಯೋ ಖನ್ ದೋ ಪ ತಿನ್ ಜಾ ಬ ಖನ್ ದೋ ಪ ಸಿಗು ಮ ಸಿಂಗ್ ಸಿ ಗ್ರೇಡಿಂಗ್ ಗ ತೋ ಥೋ ಪ ಥಾರಂ ದೈ ದ ಕೋ ಗಿ ಸೇಮ್ ಸಾ ಬಸೆ ಸಿಗು ಮ ಟ್ರೀಟ್ಮೆಂಟ್ ಸಿ ಥಾ ಯೋ ಪಾಂ ಬಿ ಖುದಿ ಮ ಕಿ ಹೆಕ್ ತ ಪು ಥೋ ರಗ ಥಾ ಬ ಪೇ ಕೆ ತಗ ಸೇ ಗಾ ರಗ ಕು ಬಾಕ್ ದ ಹಾ ಪಗ ಮರು ಹುನ್ ಬಿ ಥಬಕ್ ಸೆ ಗ ಸಿ ತೋ ನರಿ ಬಸಿ ಮತಂ ದು ದ ತೋ ಬ ನತೆ ಥಾ ಗ ದೋ ರಿ ದೋ ಯೋ ನಪಿ ನ ಸೇನ್ ಅಯಾಮ್ ಬ ಮರು ಮರಾಂಗಿ ಸೇನ್ನಬನಿ ನ ನಪಿ ದ ಪು ಥೋ ರ ಓ ಐನ ಪು ಥೋ ರಗ ಕರಿ ಕರಿ ಯಾವ ರಿ ಕರಾಯ ದ ಫತ ಬ ಕೈ ದೋ ಬ ಹೈ ಬ ದೋ ಯೇ ಗ ಮ ಸಿ ಥಾ ಬ ದ ಹೌ ಗಿ

0: ಮಸ್ಕುಲ್ ನ ಸಿಂಜಬತ್ತಾರೆ ಮಯಾಂಶು ಹಾರಿಬ ನುಮಿತ್ಸಿದ ಒಜಾಬು ಕಾಯ್ನಬಗೆ ಥೌರಂಸೆ ಅಸಿದ ಮಯಾಂಶು ಲೋಯ್ನ ಯೌಬಿಯೋ ಅಮ ತಚಿತೆ ಬಿಗನು ಕೋ
1: ಐಬೋ ಮು ಕಹಲ್ಲರಿಬ ಕರೆಗಿನು ಅದು ನಿದನ ಮಿತೇಗಿ ಪಿಜೆ ಸೇಲಗ ಹಾನನ ದುಬ್ ಥೌಮೈ ಥಾನಬ ತೋರಂನಿಬ ದುಪೈ ಹೈ ನಕೋ ಕುಮಿದು ಕರೆಗಿನು ಮದು ಲೋಥೋ ಮೀನು ಖರಗ ಜಾಜಾತ್ ಖನ್ ಖರನೆಬ ಮಸಿಗಿ ಬೆಭಾರ್ ಸಿನ ತಿನ್ಹೆ ಐನ ನಫಮ್ದಗಿ ಪಾಂಬದೆ
2: ಒಜಾ ಲೈ ಕುರಂಬಸು ಲೋಯರಬನಿನ ಲೈ ಕತ್ಬಗಿ ಹೈರುಕ್ಸಿ ಒಜಾದ ಅಂತ ಯಾಂತ
1: ಬಾ ಬಾ ಮಸಿಗಿ ಮಹೌಸಿದಿ ಮಸಿದಿ ಐಗಿ ಪುನ್ಸಿದ ಅಮುಕ್ತ ಥೇನರಕಿದ್ರಿ ಥೇನರಕನಿ ಹೈಬಸು ಕಯಾ ಥಾಜದ್ರೆ ಹಾ ಉಖ್ರೆದ ಚೋಕ್ತರುರುಬ ಪಾಂಗಲ್ಸೆ ಕಂಕನ್ ಕಂಕಲಕಕುಮ್ ತೌರೆ ಪರೆಸೆ ಥೋಕ್ ಬಹೌರಸಿ ಐ ಮಾಂಗ್ ಥಾರೆಕೋ
2: ಫನಿ
0: ಹೌಜಿಕ್ ಐಕೋಯ್ಗೆ ಒಜಾ ಪ್ರಿನ್ಸಿಪಾಲ್ ಲಾನ್ಗಮ್ ಥೋಯ್ಬಿ ಐ ಎ ಎಸ್ ಅನಿಮಕ್ಪು ಮತಕ್ತ ಥಾಜರಿಬ ಫಂಫಂಸಿಂಗ್ಸಿದ ಲೆಂಗ್ಸಿನ್ ಬಿರಕ್ನಬ ಕೌಸಿಂಜರಿ ಹೌಜಿಕ್ ಸ್ಕೂಲ್ ಅಸಿದಗಿ ಹೌಕಿಬಿ ಸ್ಕೂಲ್ ಅಸಿಗಿ ಮಹೈರೋಯ್ ಥೋಯ್ಬಿಬು ಐ ಎ ಎಸ್ ಫಾಹನ್ನಬ ಲೇಪ್ತನ ಮಖೋಂ ಸೋಂಬಿಕಿಬ ಸ್ಕೂಲ್ ಅಸಿಗಿನ ಪ್ರಿನ್ಸಿಪಾಲ್ ಒಜಾ ಲಾನ್ಗಂಬು ಕಿ ನೋಟ್ ಅಡ್ರೆಸ್ ಓಯ್ನ ವಾ ಖರ ಅಂಗಾಂಗ್ಬಿನಬ ಕೌಚಿಂಜರಿ
1: ಪುಮ್ನಮಕ್ಪು ಇಕಾಯ್ ಖುಮ್ನಬ ಉಚ್ಚರಿ ಐನ ಮತಂ ಖರ ಪಾಖೋಂ ಓಯ್ನ ಥಮ್ಲುಬ ಥೋಯ್ಬಿ ಸಿಂಗ್ ಅಸಿದಗಿದಿ ಮಾಗಿ ಮಮಾ ಮಪಾದ ಅಮುಕ್ ಸಿನ್ನಜರೆ ಐನ ಥೊಯ್ಬಿಬು ಅಸಿಗೆ ಥಾಕ್ ಅಸಿ ಯೌನಬ ಹೋಟ್ನಬದ ಥೊಯ್ಬಿಗಿ ಮಮಾ ಮಪಾದ ಇನೇಂಬೋಕ್ ಇಕೂಬೋಕ್ ಹಾಯ್ನ ಕೌದುನ ಮಿನಂಬದ ನತ್ತನ ಮಿಯಾಮ್ದಸು ಥೊಯ್ಬಿ ಅಂಗಾಂಗ್ ಅನಿಗಿ ಮಮಾ ಒಯ್ರೆ ಹಾಯ್ನ ಮಿನಂಖಿ ಮದುಗಿದಮಕ್ ಐಬು ಆಕ್ಪಿಯು ನೋಂಗ್ ಮಮಾನ ಲೈರಿಕ್ ತಂಬಲು ಒಯ್ರಗ ಐಗಿ ಕ್ವಾರ್ಟರ್ದಗಿ ಥೋಕಿಬದ ಫತ್ತಬ ಸಿಂಗಿ ಮಕುತ ತಾಖರಗದಬದ ಐನ ಅಫಬ ಮಹಿರೋಯಮಬು ಖಾಂಗು ಥಕ್ತ ಮಾಂಹನ್ನಿಂಗ್ದಬದಗಿ ಥೊಯ್ಬಿಬು ಮಿರೋಲೆ ಹಾಯ್ನ ಹಾಯ್ಜಿಲ್ಲಗ ಫತ್ತಬ ಸಿಂಗಿ ಮಕುತ್ತಗಿ ಮುಲ್ಹೋಂಗ್ನಬ ತೌಕಿ ಮದುದ ಐನ ಹಾಯ್ಜಬದು ಮಿಯಾಮ್ನ ತಾಬೀದನ ಥೊಯ್ಬಿಬು ಐಂಗೋಂದ ಕೈನ್ಯಾ ಕತ್ಪಿಕಿ ಮದು ಥೊಯ್ಬಿಗಿ ವಜಾಮು ಓಯ್ನ ಐ ಯಾಮ್ನ ಇಕಾಯ್ಜಕಿ ಅದುಬು ಐನ ಮಾಗಿ ವಜಾಮ ಓಯ್ನ ಐಗಿ ಪಾಂದಮ್ಮದು ಫಂಗ್ನಬ ಹೋನಬದ ಥೊಯ್ಬಿದಿ ಐನ ಅದುಮ್ ಲೈಸಾಹನ್ಕಿ ಥಾಜದ್ರಗ ಮಸಾದ ಹಂಗ್ಬಿಯು ಥೊಯ್ಬಿ ಹೌಜಿಕ್ಸು ಲೈಸಾರಿ ಹಾಸ್ಪಿಟಲ್ ಅಮದ ಚಮ್ಮಿನ್ನರಗ ಮೆಡಿಕಲ್ ಟೆಸ್ಟ್ ತೌದನ ಅಮುಕ್ತ ಚೆಕಪ್ ತೌಬಿಯು ಮದುದ ಥೊಯ್ಬಿ ಸಿ ಲೈಸಾಬಿ ನತ್ರೆ ಹರಕ್ಲಗದಿ ಮಿಯಾಂದ ಮಿನಂಬಗಿದಮಕ್ ಐಬು ಫಾಸಿ ತೌದನ ಹಟ್ಪಿಯು ಮತಾಂಗ್ ಅಸಿದ ಮಿಯಾಂದಗಿ ಬಿದಾಯ್ ಲೌಜರಿ

0: ಭಾರತ್ ಅಮದಿ ಭಾರತ್ ಕಿ ಮಪಾಲಂ ಗಿ ಏರ್ಲೈನ್ಸ್ ಇಂದ ಮಮಾಂಗ್ ದಾ ಥಾಮ ಖಕ್ತ ದಾ ಏರ್ ಹೋಸ್ಟೆಸ್ ಕುಂತರೆತ್ ಮೈ ಪಾಕ್ ನ ಪುಥೋಪ ಗಮ್ ಖರ್ಬ ಮತುಂಗ್ ದಾ ಹಂದಕ್ ತಾ ಲಿಶಿಂಗ್ ಅನಿ ಕುಂತರು ಕಿ ಜನವರಿ ಥಾ ದಾ ಮಿಯೋಯ್ ಕುಂತ್ರಾ ಮರಿ ಪುಥೋಕ್ತು ನಾ ಯಾಮ್ ನ ಚಾವ್ ನ ಮೈ ಪಾಕ್ ಪ ಗಮ್ ಖರ್ಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಮ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾ ಸಿಂಗ್ ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಗ್ ಚಾಬಸ್ ಲೌಬಿದು ನಾ ಕ್ಲಾಸ್ 12 ಲೋರಗ ಏವಿಯೇಷನ್ ಗಿ ಲಂದ ಮೈ ಪಾಕ್ ಪಗಿ ಮಂಗ್ ಮಂಗ್ ಬಿಯು ಅಕುಪಮರೋ ಗಿ ದಮಗ್ ಓಲ್ ಲಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನತ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೌಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್
1: ಗುಡ್ ಈವ್ನಿಂಗ್ ಮಣಿಪುರ್ ಥರೋಮಸಿಗಿ ಅನಿ ಸುಬ್ಬ ಮೆಸೇಜ್ ಅಸಿ ವಾಟ್ಸ್ಆಪ್ ಗೆ ಕೊಥಾಂಗ ಥಾಬಿರಕ್ಪನಿ ಮತ್ತಮ್ ಇಸೈ ಅಮ ಖನ್ಬಿರಕಿ ಇಸೈ ಅಸಿಬು ತಾಬಿನಿಂಗ್ದುನ ಖನ್ಬಿರಕ್ಲಿವ ಮರುಪ್ ಸಿಂಗ್ನ ಪುರಾಣ ರಾಜ್ಬರಿ ಇಂಫಾಲ್ ಈಸ್ಟ್ಗಿ ನೋಮೈಥೇಮ್ ವಿಜಯ್ ಶಾಂತಿ ವಿಶ್ವನಾಥ್ ಆರ್ ಕೆ ಮೋತಿಲಾಲ್ ಆರ್ ಕೆ ಕಮಲಾ ಮರುಪ್ ಸಿಂಗ್ ಅಸ್ನ ಖನ್ಬಿರಕ್ಪನಿ ತಾಬಿನಿಂಗಿ ಹಾಬಿರಕ್ಲಿವ ಇಸೈ ಅಸಿನ ನೋಮೈಥೇಮ್ ಸೋಲೆಂಡ್ರೋಗಿ ಖೊಂಜಲ್ದ ನಿಮಾಯ್ಚಾನ್ ಥೋಕ್ಚೋಮ್ನ ಸೈರೆಂಗ್ಬ ಮತ್ತಮ್ ಇಸೈ ಥಾಚಗನ್ಬ ಥಮೋಯ್ಸೆ ಖುದೋಲ್ ತಮ್ಜರಿ ಪುನತಾಮಿನಸಿ